ಶ್ರೀವೆಂಕಟೇಶ ಚರಣೌ ಶರಣಂ ಪ್ರಪದ್ಯೆ ರೇಖಾಮಯಧ್ವಜ ಸುಧಾಕಲಶಾತಪದ್ರವಜ್ರಾಂಬುಶಾಂಬುರುಹಕಲ್ಪಕಶಂಖಚಕ್ರೈಃ ಭವ್ಯೈರಲಂಕೃತತಲೌ